ಆಕಾಶವಾಣಿ ವಿಜಯವಾಡ ಸ್ಟಿಲ್ ದ ವಾಯ್ಸ್ ಆಫ್ ದ ನೇಷನ್ 90 glorious ಇಯರ್ಸ್ 1936 ಟು 2026 ಇಟ್ಸ್ ಎ ಸಿಕ್ಸರ್ ಆಕಾಶವಾಣಿ 90 years ನಾಟ್ ಔಟ್ ಆಕಾಶವಾಣಿ ವಿಜಯವಾಡ ಕೃಷ್ಣಮ್ಮ ಸಾಕ್ಷಿಗ ಸ್ಟಿಲ್ ಬ್ಯಾಟಿಂಗ್ ಫಾರ್ ಯು ಫರ್ ಎವರ್.

ನಾಕನ್ನು ಸೊಟ್ಟ ಅಹ ನಾಕನ್ನು ಸೊಟ್ಟ ಅಹ ನಾಕನ್ನು ಸೊಟ್ಟ ನಮಗನಿ ಕಣ್ಣು ಲೊಟ್ಟ ಆ ಸೊದ್ದ ಸಿನ್ಲು ಸೊಪ್ಪ ನೀನೆಟ್ಲಾಗಡ್ದ್ರ ಕಟ್ಟ ಆ ಸೊದ್ದ ಸಿನ್ಲು ಸೊಪ್ಪ ನೀನೆಟ್ಲಾಗಡ್ದ್ರ ಕಟ್ಟ ಅಹ.